ಜಿ ಹರೀಂ ದಬ್ರೋನ ವೈಚಿ ವೆಲ್ಕಮ್ ಟು ದ ಶೋ ಮೆಹರೋದಲ್ಲಿ ಕಿ ಮರೋದ್ನ ವೈಜಿ ಶೋ ದಿ ಅವರ ಮಹಾ ಹಮಾಶಲ ಮುಬಾರಕ್ ಶಹ ಕಿತ ಶೋ ಅವರಿ ವಕಾಸ್ ಮಾಡಿ ಜಾತ್ ಹೋಗ ರೋಡ್ ದೆ ಪಂದು ಜಮ್ಜಮ್ ಮಾರ್ಕೆಟ್ ಕಿ ದುಕಾನ್ ದೆ ವೈಜಿ ಸಮಲಿ ಕಿ ಮಿನಾ ಮೈ ಜಮಾ ಸಲಾಮ ವಖ ಲಾ ವಕಾಸ್ ಕಾಸ್ಮೆಟಿಕ್ ಶೋ ಪಂದು ಜಮ್ಜಮ್ ಮಾರ್ಕೆಟ್ ಇಶ್ಮ ಆಲ್ ಪ್ರಾಡಕ್ಟ್ ಮಾ ಸರ್ ಅವೈಲೇಬಲ್ ಮಾಶಾಅಲ್ಲಾ ದುಕಾನ್ ಕಿ ಲೋಕಲ್ ಮಕ ಸರ್ ಇಶ್ಮ ಕಸ್ಟಮರ್ ವರ್ಗ ಲೈತ ಸೂರ್ ರಾ ಲೇಗಲೇ ಸಲಾಮುನ ಸಂಗ ಪಖೇರ ಆಗಲಿ ಶೋ ದಿ ಅವರ ಮಾ ಸಬಾಗುಲ್ ಎಂ ದಬ್ರೋನ ಸಬಾಗುಲ್ ದೋನ ಮನನ ಗೆ ಲಕದಾಸಿ ಔರ್ ದಬನು ಬಸ್ಬನು ಖಾನ್ ವಾಲೇಕುಮ್ ಸಲಾಮ್ ವರಹಮತುಲ್ಲಾಹ ವಬರಕಾತುಹು ಮೌಲಾನಾ ಅಬ್ದುಲ್ ಖಾಲಿಕ್ ಸೇ ಮಂಗಲ್ ಮೇಲಾ ಖೈಬರ್ ಪ್ಲಾಜಾ ಕಿ ದುಕಾನ್ ದೆ ದುಕಾನ್ ನಂಬರ್ 4 ಕೆ ಸರ್ ತಮಾಮ್ ಪ್ರಾಡಕ್ಟ್ ಮಿಲಾಯಿ ಗಿ ಮೌಲಾನಾ ಅಬ್ದುಲ್ ಖಾಲಿಕ್ ಸೇ ಟಿಕ್ ಶೋ ಮಂಗಲ್ ಮೇಲಾ ಖೈಬರ್ ಪ್ಲಾಜಾ ಕಿ ದುಕಾನ್ ದ ಕಪಡೋ ಉಸ್ ಕಪಡೋ ಮಾಶಾಅಲ್ಲಾಹ ಉಸ್ ಗರ್ಷಿ ವಿಶ್ ಮಾದಿ ತರ್ಲಾ ಸಕವಲೇ ಶೈ ಖಾನ್